ಚತುರ ನಾರ ಅಮ್ಮ ಚೋಳೆ ಕಚತುರ ನಾರ ಅಮ್ಮ ಪಕ್ಕಣ ಕರಕ ಗಜೆ ಮೇಗೆ ಮಣ್ಣಕ್ಕೆ.